ಯಂಸ್ತುಮನ್ ನಮಸ್ಯಂಶ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುಮನ್ ನಿತ್ಯಂ ಸರ್ವ ದುಃಖಾದಿಗೋ ಭವೇತ್ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ

ಸೋ ಮಹಾಮನಃ ಭಗವಾನ್ ಭಗಃ ನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ ಸುಧನ್ವಾ ಖಂಡ ಪರಶುದ್ಧಾರುಣೋ ದ್ರವಿಣಪ್ರದಃ ದಿವ್ಯಸ್ಪೃಕ್ ಸರ್ವದೃಕ್ಪ್ಯಾಸೋ ವಾಚಸ್ಪತಿರಯೋ ನಿಜಃ ತ್ರಿಸಾಮಾಸಾಮಗಸ್ಸಾಮ ನಿರ್ವಾಣಂ ವೇಷಜಂ ವಿಷಕ ಸನ್ಯಾಸಕೃಚ್ಛಮಶಾಂತೋ ನಿಷ್ಠಾ ಶಾಂತಿ ಪರಾಯಣಂ ಶುಭಾಂಗಶಾಂತಿಸ್ರಷ್ಟಾ ಕುಮುದ ಕುವಲೇಶಯಃ ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಭ

0: ಗಣಪತಿ ನಂದನ ಗಣಪತಿ ಜ್ಞಾನ ಗಣಪತಿ ಗಂಭೀರ ಗಣಪತಿ
1: ಬಾಲ
0: ಗಣಪತಿ
1: ನಂದನ
0: ಗಣಪತಿ
1: ಜ್ಞಾನ
0: ಗಣಪತಿ
1: ಗಂಭೀರ
0: ಗಣಪತಿ.